ಶೃಂಗಾರಿತೇ ಲೋಕ ಸಂಭಾವಿತೇ ಕಾಮಲೀಲಾ ಧನುಸ್ಸನ್ನಿಭ ಭ್ರೂಲತಾ ಪುಷ್ಪ ಸಂ

ಸಾತಂಕ ಭೂಷಾ ವಿಶೇಷಾನ್ವಿತೆ ಸಿದ್ಧ ಸಮ್ಮಾನಿತೆ ದಿವ್ಯ ಹಾಲಾಮದೋದ್ವೇಲ ಹೇಳಾಲ ಸಚ್ಚಕ್ಷುರಾಂದೋಳನ ಶ್ರೀ ಸಮಾಕ್ಷಿ.

ಸತ್ವದೇವೇಶ ಲಕ್ಷ್ಮೀಶ ಭೂತೇಶ ತೋಯೇಶ ವಾಗೀಶ ಕಿನಾಶ ದೈತ್ಯೇಶ ಯಕ್ಷೇಶ ವಾಯುವಗ್ರಿಮಾಣಿಕ್ಯ ಸಂಘೃಷ್ಟ ಕೋಟೀರ ಬಾಲ ತಪೋದ್ದಾಮ ದಾಕ್ಷಾರಸಾರುಣ್ಯ ತಾರುಣ್ಯ ಲಕ್ಷ್ಮೀ ಗೃಹೀತಾಂಗ್ರಿ ಪದ್ಮೇ ಸುಪದ್ಮೇ ಉಮೇ ಸುರುಚಿರ ನವರತ್ನ ಪೀಠ ಸ್ಥಿತೆ ಸುಸ್ಥಿತೇ ರಕ್ತ ಪದ್ಮಾಸನೇ ರತ್ನ ಸಿಂಹಾಸನೇ ಶಂಖ ಪದ್ಮದ್ವಯೋಪಾಶ್ರಿತೆ ವಿಶ್ರಿತೆ ತತ್ರ ವಿಘ್ನೇಶ ದುರ್ಗಾವಟು ಕ್ಷೇತ್ರಪಾಲೇರ್ಯುತೆ ಮತ್ತ ಮಾತಂಗ ಕನ್ಯಾ ಸಮೂಹಾನ್ವಿತೆ ಮಂಜುಳಾ ಮೇನಕಾದ್ಯಂಗನಾಮಾನಿ